0: ಆರ್ ಚಿಕ್ಕಮಗಳೂರಿನಿಂದ ಪ್ರಸಕ್ತ ಪ್ರವಾಸಿ ಕಾರ್ಯಕ್ರಮದಲ್ಲಿ ಸಾಧನರು ಚಾವಣಿ ಪಾಲಿಸುವ ಗ್ರಾಮಾಂತರ ಹೋಮ್ ಅಸ್ಪತ್ರೆಗಳ
1: ಶ್ರೀಮಾರು ಆಪರೇಷನ್ ಕಚೇರಿ ಸಂಚಾರವನ್ನು ನೋಡಿ ಪ್ರೀಮಿಯಂ ಲೆಂಟ್ ಮಾತನಾಡಿದ ಆಂಧ್ರ ಪ್ರಧಾನ ಮಾಹಿತಿಯ ಕಂಟ್ರೋಲ್ ಲೆಂಟ್ ಜಾರಿ